ರೇಖ ಯಮನ ಸಿಂಗ್ಲ ನೈ ಬಕ್ರ ಹಂಗ ಜಗ ತುಯ ಸೌದಿ ತಾಪ ಬಗ ಬಾಜಾ ಹಂಗ ಖಿತು ಹಂಗ ಬಾಜಾ ನ ಸದಿ ಹಾತಾಲ ಖಾಮಾನಿ ಬಾಗೋಯ್ ಮಾಜಾ ಹಂಗ ಇಲಿ ಬಾ ಸೋಗ್ದೆ ಮೈಫಾಂ ಕಾವಂಗ್ನಾ ಬಾಗೋಯ್ ತೋತಿ ಮೋಸದೆ ಗೆದಿ ಕುಲ್ಸೆ ಪಿಂಗ್ ಪೆನಾ ಬಾಗೋಯ್ ಮುಯ್ ಮುಂಗ್ಲೆ ಮುಂಗ್ಸನ ಮುಂಗ್ಸಿನಿ ಸೋನ ಬಬ ಕಿಸಾನಿ ಕೋಯ್ಯ ಓ ಕಿತಿ ಬಾರಿಯಾ ಜುಂಗ್ನ ಸುಬ್ರಾಯ್ ಸನಿ ಬಿತಿ ನ ತುಯೋಯ್ ಸುಬ್ರಾಯ್ ಸನಿ ಬಿತಿ ಯಾಸಂಗ್ನ ಖಿಜುಬಾ ಬಿತಿ ತುಯೋಯ್ ಕೋ ಖಿಜುಬಾ ಬಿತಿ ನ ತುಯಿ ಥಾನಾನಿ ಕೋಯ್ಯ ದೆ ಕಿತಿ ಬಾರಿಯಾ ಜುಂಗ್ನ ತಬ ಕುಚುವತಿ ಬಾ ತರುಮಾ ಕೈ ಕೆನ್ಯ ಮುರಾಯಿ ಯಾವಾಯಿ ಹಬಿಗಿ ದಾಲಿಬ ಬಂಗುಯ ಮಂಗ ಅಮ್ಯೋಂ ನಾನಿ ಕೆನ್ಯ ಮುರಾ ದಾಲಿಬ ಮುನಿ ಕೋಕಿ ಮಾಯ ಮಂಗ ಅಮ್ಯೋಂ ನಾನಿ ಕೋಬಂ ತೊಲವ ತೊನೋಯ್ ಬಾಬುಬ ವಾರ ವಾರ ಯಾಬಬ ಚಾಜಾಗ್ ಬೈಕ್ಯಾಗ ಕೆನ್ ಜಮರ ದಾಲಿ ಬಂಗುಯಿ ಯಾಗು ಹೂ ಅಸು ಮನೆ ಬಾಬ ವಾರ ವಾರ ಯಾಬಬ ವಾರ ವಾರ ತಮ್ಮ ನೋಡಿ ನಾಯ್ ತಮ್ಮ

ಆಸಕ್ತಿರ ರಾಹಿಲ್ ಕೋಲನಿ ಖಡಂಗ ರಚಾಪ್ ಖಡಬಾಖ್ಯಾ ಆಕಾಶವಾಣಿ ಕೊಡ್ತಲ ಅವರೇ ಲಗಿನ ಪಾಯಖ್ಯಾ ತಿರಿನಿ ದಿವ್ಯಚರಣಿ ಕಕ್ ಪುರ ಪಾಂಡಾ.